ಕೈಲಾಸ ದಾಯಿಗಾಯೇ ಕುಯಿ ಗೊರಗು ಪಾನಿ ಕೈ ಪಾರ ಪೂಗಿ ತೆಗ್ದಾತ್ಯಾಕಿಯೇ ಹರ್ಕಂಚು ಮಚಿತೈ ಭಾನೆ ರಸಾಮ ರಾಖೆ ರಸಾತಿ ಸಭಾ